ಕುಶಿಕ್ಕಿ ಮಿನು ಮಿನು ಹಾಬಿ ಕುಶಿಕ್ಕಿ ಜಿಲ್ಲು ಜಿಲ್ಲು ಬೀಬಿ ಬಿಂದುನ್ ಹುಲ್ವೋ ರಿಮ್ ಜಿಮ್ ಜಿಮ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವೋ ಲೀ ಬೂಂಬಾ.